0: ಸರಿಯಾಗಿಲ್ಲ. ಹೊಲೆಯಾಗಿರೋ ಯಾಗೆ ಸುಂಚರಿಯಾಗಿಲ್ಲ.
1: Sier ko warna ko ñu kel ko warna ko soxna jarale hi mariam busu
0: mam yaray ya jersiare dira bisu ko te